ಮೇ ತಕ ಅಪ್ಪಿ ಮತ್ತೆ ಮಟ್ಟಾಗಿ ಅವರ ಕತ್ತಿ ಲೈ ಪಾಡ್ ಕರೇ ಬಿ ಆಹೋ ಕಡ್ಕಾ ಬಿಲ್ ದಸೇರಾ ಸುಣ ವೇಖ.